0: ಸೆಪ್ಟೆಂಬರ್ ಹೌದ 180,000 ಬ್ಯಾಗ್ಸ್ ಇಯರ್ಲಿ ಅದು ಫಂಗಿ ಫಂಕ್ತಿ ಆಯ್ನಾ ಅದು ಮಾಯ್ನ ಬಸ್ಯಾವಿ ಅದು ಗುಂಬಗಿ ಪ್ರಾಬ್ಲಮ್ ದು ಕರೆಮ್ ಲೈತನ ವಾ ಕೋಯ್ ಆನರೇಬಲ್ ಎಂಎಲ್ಎ ಸಿಂಗ್ದ ಅದಗಿ ಲೋಕಲ್ ಇದ್ದ ಸಿಂಗ್ದ ಲೋಯ್ನ ಹಾಯ್ರಗ ಲೊಕೇಶನ್ ದು ಲೇಪಗ ಆಧಾರ್ ದಗಿ ಲೊಂಗ್ಬಿಗಿ ಕಾರ್ಡ್ ಪತಾ ಕೊರಪ್ಪ ಸಿಂಗ್ ದುದ ಮಾಗ್ ಬಗಿ ಕ್ವಾಂಟಿಟಿ ದು ಸಬ್ ಸಾನ ಸಾನ ಪೀಬಗಿ ಖುದೊಂಗ್ ಸಾಬದು ಹಂದಕ್ ಅವು ನವೌನನ ಪೀಬ ಹೌರೆ ಲವ್ ಉಬ ಸಿಂಗ್ದ ಯೂರಿಯಾ ವಾಟ್ ಬಗಿ ಇಶೂದಿ ಲೈರರೋಯ್ ಅದು ಕನಾಗುಮನ ಫಂಗಿ ಫಂಕ್ತಿ ಏನ ಹಾಯ್ರಗಸು ಡೈರೆಕ್ಟರ್ ಲಾಕಾಂತ ಕಂಪನಿ ತಗೋಯ್ ಆಗನಿ ಏಸಿಮಾಯಿ ಅಪಿಲ್ ಲೌಸರಿ
1: ರಾಜ್ಯ ಸಿ ಆರ್ಗಾನಿಕ್ ಫಾರ್ಮಿಂಗ್ ಮೈಕೈರೊಮ್ದ ಸಂಸಿಲಗಲಿ ಹಾಯ್ರದನ ಸಿರಿ ಖೇಮಚಂದ್ರ ಹಾಯ್ ರಾಜ್ಯ ಸಿ ರಸಾಯನಿಕ ಹಾರ ಸಿನದಬ ಮಪುಂಗ್ ಫಾಬ ಲೌ ಪಥಾಪ್ ಲೆಹನಬ ಸರ್ಕಾರ ಅಮದಿ ಮರಿ ಲೈನಬ ವಿಭಾಗಿ ಮೈಕೈದಗಿ ಕನ್ನ ಹೊನರಿ ಮಸಿದ ಸುನತನ ರಾಜ್ಯ ಸಿದ ಆರ್ಗಾನಿಕ್ ಫಾರ್ಮಿಂಗ್ ಲೌ ಪಥಾಪ್ ಪಾಕ್ಥೋಕ್ ಚೌಕ್ಥೋಕ್ನಬ ಪೈಖನಬ ಥೌರಾಂಗ್ ತೌರಿ ಲೌಮಿ ಸಿಂಗ್ನಸು ರಸಾಯನಿಕ ಲೌ ಪಥಾಪ್ಕಿ ಮಹುತ್ ಆರ್ಗಾನಿಕ್ ಫಾರ್ಮಿಂಗ್ ಲೌ ಪಥಾಪ್ ಒಂಥೋಕ್ನಬ ಹೊನಸಿ ಹಾಯ್ನ ಮುಖ್ಯಮಂತ್ರಿನ ಅಪೀಲ್ ತೌಕಿ ಥೌರಮದರ ಸರುಕ್ ಯಾಕಿಬ ಲೌ ಸಿಂಗು ವಿಭಾಗಿ ಡಿರೆಕ್ಟರ್ ಪೀಟರ್ ಸಲಾಮ್ ನಾಯ್ ಗಸಿದಗಿ ಎನ್ಬ ಹೌರಿಬ ಹಾರ್ ಸಿಂಗ್ ಅಸಿ ಲೌಬದ ಲೌಮಿ ಸಿಂಗ್ದ ಪತಾ ಯಾವ ಯಾವ್ದಿ ಹೈಬಗಿ ವಾಫಂ ಲೈರೋಯ್ ಲೌಮಿ ಸಿಂಗ್ನ ಪತಾ ಯಾವ್ದ್ರಬಸು ಲೌಮಿಗಿ ಕಾರ್ಡ್ ನತ್ರಗನ ತೇನಾನ್ ಕಾರ್ಡ್ ಪುರಕ್ಲಗ ಹಾರ್ ಲೌಬ ಯಾಗನಿ ಮಹಾಕ್ನ ಹಾಯ್
2: ಹಂದಕ್ಕಿ ಓಯ್ನದಿ ಚಾಮಗ ಯಂಖೈ ಮುಪ್ಲಾನ್ ತೌದರಿ ಅಹಾಂಬಗಿ ಓಯ್ನ ಮರ್ಪು ತರೆ ಖಬರ್ದ ಹಾಪ್ಚಕ್ರೆ ಮರಕ್ ಸಿದ ಕರಿ ಕರಿ ಮಫಮ್ದ ಅವಾದ್ ಪಾಲೆ ಹೋಗಿ ನ ತಾನರಗ ಮುಕ ಸೂ ನೋಡಿಫೈ ತೌರ್ಕಿಗೆ ಹಾಗೆ ಓಯ್ನದಿ ಪೋರ್ಕ್ರಿ ಡಾಕ್ಯುಮೆಂಟ್ಸ್ ಆಧಾರ್ ನತ್ರಗ ಮೈ ಪತಾ ಲೈರಗ ಪತಾ ಪುಬಿರಾನಿ ಪತಾ ಲೈತ್ರಗ ನಮ್ಮ ಈ ಫಾರ್ಮರ್ ಕಾರ್ಡ್ ನತ್ರಗ ತೆನಾನ್ ಕಾರ್ಡ್ ಅಮ ಅಕ್ಕೊಯ್ನ ನುಪಿ ಅದು ಈ ಕಾರ್ಡ್ ಪಾಯ್ರಗ ದಮ್ಯ ಮಮಾಂಗಿ ತಹಿ ಹರಿಫ್ ಸೀಸನ್ ಲೋಯ್ಬೋಕ್ತ ಅಕ್ಕೊಯ್ ಸ್ಟೇಟ್ ಕೋಮ್ ಎನ್ನ ಯೂರಿಯಾ ಸೆ ಲಾಕ್ ಅಮಗ ಲಿಸಿಂಗ್ ಮರ್ಪು ಮುಯ್ ಎನ್ಕಿ ಲಿಕ್ಜುನ್ ಮನುಂಗ್ದ ಅಕ್ಕೊಯ್ ಲಾಕ್ ಅನಿ ಮುಗ್ ಬೇಕ್ ಲೈರನಿ ಅದು ನಮ್ಮ ಹಾರ್ ಸೆ ಕುತಂಗ ಅಕ್ಕೊಯ್ದ ಶಾರ್ಟೇಜ್ ಲೈಗದ್ರ ಆಯ್ನ ಮರಗ ಮಕ್ಕಂಗ್ ನಿ ಪಾಯ್ನ ರೂಪ ಹಾಯ್ತಾರೆ ಅದು ಮಂಗಂಗ್ ನನ್ನ ಮಾರ್ಚ್ ಏಪ್ರಿಲ್ ಲಗಿ ಪುನ್ನ ತಿಂಗ್ತಂದೆ ಅವರೇ ಆಯ್ತು ಅದು ಹಾಗೆ ಅವತ್ತದಿ ಲೈಜದೆ
1: ಗಸಿದಗಿ ಹೌರಗ ಥಾಸಿಗಿ ಕುಂಟ್ರಾ ಫಾವ ತೊಂಗಾನ್ ತೊಂಗಾನ್ ಮಫಂ ಮರ್ಫು ತರೆತ್ತ ಹಾರ್ ಫಂಗಲಬಗಿ ಖೊಂಗ್ಥಾಂಗ್ ಸಿಂಗ್ ಪೈಕಕ್ಕಿಗನಿ ಗಸಿ ಅಹೋಬ ನುಮಿತ ಇಂಫಾಲ್ ಈಸ್ಟ್ ಅಮಸುಂಗ್ ಇಂಫಾಲ್ ವೆಸ್ಟ್ಗೆ ತೊಂಗಾನ್ ತೊಂಗಾನ್ಬ ಮಫಂ ನಿಪಾನ್ದ ಲೌಮಿ ಸಿಂಗ್ದ ಹಾರ್ ಎಂಥೋಕಿ ಮುಖ್ಯಮಂತ್ರಿ ಯುಮ್ನಾಂಗ್ ಖೇಮಚಂದ್ರ ಹೈರಿ ಕರ್ಮಚಾರಿ ಸಿಂಗ್ ಥಬಕ್ ಪೀರಿಬ ಸಿಂಗ್ ಅಮಸುಂಗ್ ಪೆನ್ಷನರ್ ಸಿಂಗ್ಗೆ ಸೋಶಿಯಲ್ ಸೆಕ್ಯೂರಿಟಿ ಅಮದಿ ಯೈಫನಬ ಹೋನಬದ ಇಪಿಎಫ್ಒನ ಸಿಂಗ್ಥಾನಿಂಗೈ ಒಬ್ಬ ಥೌಡಾಂಗ್ ಲೌರಿ ಗಸಿ ಮುಖ್ಯಮಂತ್ರಿಗೆ ಸೆಕ್ರೆಟರಿಯೇಟ್ ಇಪಿಎಫ್ಒಗೆ ಎನ್ಫೋರ್ಸ್ಮೆಂಟ್ ಆಫೀಸರ್ ಸಿ ಎಸ್ ಸಿತ್ರೇಸನ್ನ ಉನದುನ ಎಂಪ್ಲಾಯೀಸ್ ಪ್ರೊವಿಡೆಂಟ್ ಫಂಡ್ ಆರ್ಗನೈಸೇಷನ್ಗೆ ಪಾಂಗ್ಥೋಕದೊರಿಬ ಜಾತಿ ಥಾಕಿ ಥೌರಂಗಿ ಮತಾಂಗ್ದ ವಾಫಂ ಕ್ಯಾ ಖನಕಿ ಅಮರುಂದ ವರ್ಲ್ಡ್ ಎಲ್ಡರ್ ಅಬ್ಯೂಸ್ ಅವೇರ್ನೆಸ್ ಡೇ 2023 ಮರಿ ಲೈನನ ಮುಖ್ಯಮಂತ್ರಿ ಯುಮ್ನಾಂಗ್ ಖೇಮಚಂದ್ರ ಹೈ ಅಕ್ಕೊಯ್ಗೆ ಅಹಲ್ ಒರಬ ನಾಗರಿಕಸಿಂಗ್ಗೆ ಇಜತ್ ಗಾ ಹಕ್ ಗಾಕ್ ಸೆನ್ನಬ ಅಮಸುಂಗ್ ಯೈಫನಬ ಹೊನಬದ ಅಕ್ಕೊಯ್ಗೆ ಫಿರೇಬ್ ಅಮುಕ್ ಹನ್ನ ಸೆಸಿಲ್ಲಲಸಿ ತೆಂಗನೋಪಲ್ ಜಿಲ್ಲಾದ ಲೈಬ ಹೈಕಕ್ ಪೊಕ್ವಿ ಬ್ಲೈಂಡ್ ಸ್ಕೂಲ್ಗೆ ಹೆಡ್ ಮಾಸ್ಟರ್ ಕರುಂಗ್ ಪರೇಂಗ್ ಕೋಮ್ ಅಮಸುಂಗ್ ಕೋಮ್ ಯೂನಿಯನ್ಗೆ ಪ್ರೆಸಿಡೆಂಟ್ ಸರತೋ ಅಹಾವ್ ಕೋನ ಲುಸಿಂಗ್ಬ ಕಾಂಗ್ಬು ಅಮನಸು ಮುಖ್ಯಮಂತ್ರಿ ಯುಮ್ನಾಂಗ್ ಖೇಮಚಂದ್ರ ಉನ್ನಕ್ರೆ ಉನ್ನಬ ಅದುದ ಉಬಗಿ ಶಕ್ತಿ ವಾಲಬಸಿಂಗ್ಗೆ ಯೈಫ ಥೌರಾಂಗ್ ಅಮಸುಂಗ್ ಮಕ್ಕೊಯ್ನ ತಮ್ಲಿಬ ಸ್ಕೂಲ್ ಸೌಕೊಡನ್ಮಗಿ ಮತಾಂಗ್ದ ವಾಫಂ ಕ್ಯಾ ಖನಕಿ ಮುಖ್ಯಮಂತ್ರಿ ನಾಯ್ ಮಿಮಾನದ್ರಬಸಿಂಗ್ಬು ಚಪ್ ಮಾನಬ ಖುದೊಂಗ್ಸಾಬ ಪೀಬ ಅಮದಿ ಮಕ್ಕೊಯ್ಗೆ ಮಹಿಮ ಸಿಂಗ್ ಸೌಕೊಡನ್ನಬ ಹೊನ್ನಬ ಹಾಯ್ಬಸಿ ಸರ್ಕಾರ ಅಸಿಗೆ ಅಚೇಪ ಫಿರೆಪ್ನಿ ಕಾಂಗ್ಪೊಕ್ಪಿ ಜಿಲ್ಲಾಗೆ ಲೈಲೋನ್ ವೈಫೈ ಅಮಸುಂಗ್ ಕೊನ್ಸಾ ಕುಲ್ ಅನಿಗೆ ಲೋನಬ ಮಫಮ್ದ ಗಸಿ ಕುಲಾಯ್ ಪಾಯ್ಬಸಿಂಗ್ಗೆ ಮರಕ್ತ ಖುದ್ಥೋಕ್ನಬದ ಸೋಕ್ಪನಿ ಹೈಬ ಕುಕಿಗೆ ಮಿಯೋಯ್ ಅಹುಂ ಇಂಫಾಗೆ ರಿಮ್ಸ್ ಹಾಸ್ಪಿಟಲ್ದ ಲಾಯಂಗ್ನಬಗೆ ಪುರಕ್ಪದ ಮಫಮ್ ಅದು ಲೈಬ ಮಿರಾಮ್ನ ಇರಾಂಗ್ ಹೌರಕ್ರೆ ಆಕಾಶವಾಣಿ ಪಾವಿನ್ ಹಾಯ್ ಅಶೋಕ ಮಿಯೋಯ್ ಅಹುಂ ಅದು ಗಸಿ ಸೆಕ್ಯೂರಿಟಿ ಅಕನ್ಬ ಸೆಕ್ಸಿಲ್ ಥೌರಾಂಗ ಲೋಯ್ನ ಲಾಯಂಗ್ನಬಗಿದಮಕ್ ರಿಮ್ಸ್ ಹಾಸ್ಪಿಟಲ್ದ ಪುರಕ್ಕಿಬನಿ ಮಿಯೋಯ್ಸಿಂಗ್ ಅದು ಪುರಕ್ಲೆ ಹೈಬ ಪಾವು ಫಂಗ್ಬದಗೆ ಕೊಯ್ಸಾವ್ನರ್ಬ ಮಿಯಾಮ್ನ ರಿಮ್ಸ್ ತಮ್ನ ಥೊಂಜಿಲ್ಲಕ್ಕಿ ಮಫಮ್ ಅದುದ ಅಹೆನ್ಬ ಸೆಕ್ಯೂರಿಟಿ ಫೋರ್ಸಿಂಗ್ ಸಂಸಿಲ್ಲಕ್ತುನ ಮಿಯಾಮ್ಗೆ ಎಹೋ ಅದು ಲಕ್ಷಿನ್ನಬ ಹೊನಕಿ ಮಸಿನ ಮರಂ ಒರೆಗ ಮಿಯಾಮ್ ಅಮಸುಂಗ್ ಸೆಕ್ಯೂರಿಟಿ ಫೋರ್ಸ್ ಅನಿಗೆ ಮರಕ್ತ ಚಾವ್ನ ಮುಂಗ್ನಬ ಥೋಕಿ ತುಂಗ್ದ ಸೆಕ್ಯೂರಿಟಿ ಫೋರ್ಸ್ನ ಇರಾಂಗ್ ಅದು ಲಕ್ಷಿನ್ನಬ ಟಿಯರ್ ಗ್ಯಾಸ್ ಸೇಲ್ಸಿಂಗ್ ಕಾಪ್ತುನ ಮಿಯಾಮ್ ತಂಖಾಯ್ಕಿ ಅದುಮೊಯ್ನಮಕ್ ಕೊಯ್ಸಾವ್ನರ್ಬ ಮಿಯಾಮ್ಗೆ ಮೈಕೈದಗಿ ಸೋಗ್ಲಬ ಮಿಯೋಯ್ ಅಹುಂ ಅದು ರಿಮ್ಸ್ ಹಾಸ್ಪಿಟಲ್ದಗಿ ಪುಥೋಕ್ರಿಬ ಫಾವ ಖೊಂಗ್ಜಂಗ್ ಹಂದೋಗ್ಲೊಯ್ ಹರಿ ರಾಜ್ಯಗೆ ಗೃಹ ಮಂತ್ರಿ ಗೋವಿಂದಾಸ್ ಕೊಂಥೋಕ್ಜೊಮ್ನ ಹಾಯಿರಿ ವಾತ ಪಾತಬ ಅಮಸುಂಗ್ ಚೌಕಟ್ಪ ಮಣಿಪುರ್ ಅಮ ಒಹೆನಬ ಯೈಪ ಥೌರಾಂಗ್ ಸಿಂಗ್ ನಿಂಥಿನ ಯಹೊನ್ನಬ ಅಮಸುಂಗ್ ಚೌಕಟ್ ಖೊಂಗ್ತಾಂಗ್ ಯಂಗ್ಸಿನ್ಹನ್ನಬ ಸರ್ಕಾರ್ಗೆ ಅಚೇತ್ಪ ಫಿರೇಪ್ ಲೈ ಪ್ರಧಾನ ಮಂತ್ರಿ ನರೇಂದ್ರ ಮೋದಿನ ಥಂಗ್ನ ಥಂಗ್ನ ಪ್ರಧಾನ ಮಂತ್ರಿಗೆ ಫಂ ಪಾಯ್ರಕ್ಪ ಸಹಿ ತರಾನಿಥೋಯ್ ಮಪುಂಗ್ ಫಾರ್ಪಗ ಮರಿರೆನ್ನ ಗಸಿ ಗೋವಿಂದಾಸ್ ಕೊಂಥೋಕ್ಜೊಮ್ನ ಸಿಂಜಮೈ ಬಿಜೆಪಿ ಮಂದಿರ್ಗೆ ಪ್ರೆಸಿಡೆಂಟ್ ಎಲ್ ಶಾಂತಿ ಕುಮಾರ್ಗ ಲೋಯ್ನ ವಾಯ್ ರಾಜೇನ್ ಸಿಂಗ್ಗೆ ಯುಮ್ದ ಸಂಗೀತ್ ನಾಟಕ್ ಅಕಾದಮಿ ಮನ ಫಂಗ್ಲಬ ಎಲ್ ಬಿನೋ ದೇವಿ ಅಮಸುಂಗ್ ಎಲ್ ಬೇದಬತಿ ದೇವಿಗ ಉನಕಿ ಸೋಶಿಯಲ್ ಮೀಡಿಯಾದ ಥಗಪ್ಪ ವಾರೋಲ್ ಅಮದ ಮಂತ್ರಿ ನಾಯಿ ಪ್ರಧಾನ ಮಂತ್ರಿ ನರೇಂದ್ರ ಮೋದಿಗೆ ಲಂಜಿಂಗ್ ಮಖಾದ ಹೌಕಿಬ ಸಹಿ ತರಾನಿಥೋಯ್ ಅಸಿದ ಪಾಂಗ್ತೋಕಿಬ ಥಬಕ್ಸಿಂಗ್ ಅಮಸುಂಗ್ ಅವೋನ್ಬ ಪುರಪಗಿ ಖೊಂಗ್ಥಾಂಗ್ಸಿಂಗ್ ಮಕ್ಕೊಯ್ಗ ಖನಕಿ ಅಫಬ ಲೈಂಗಾಕ್ ಶಾಸನ್ ಅಮಸುಂಗ್ ಪುನ್ನ ಸೌಖ್ವಟ್ಮಿನಬಗಿ ಖೊಂಗ್ಸತ್ ಅಸಿನ ಮಣಿಪುರ್ ಯಾವ್ನ ಲೈಬಾಕ್ ಸಿನ್ಬ ತುಂಬದ ಮಿಯಾಮ್ದ ಸಿಂಗ್ಥಾನಿಂಗೈ ಒಯ್ನ ಕಾನಾಲೆ ಹಾಕಿ ಹಂದಕ್ತ ಪಾಂಗ್ತೋಕಿಬ ಸಾಫ್ ಫುಟ್ಬಾಲ್ ವಿಮೆನ್ಸ್ ಚಾಂಪಿಯನ್ಶಿಪ್ 2023 ಬೆಸ್ಟ್ ಗೋಲ್ ಕೀಪರ್ಗೆ ಮನ ಫಂಗ್ಲಕ್ರಬಿ ಕೈರಕ್ ಮಖ ಲೈಕಾಯ್ದಗೆ ಎಲಾಂಗ್ಬಂ ಪಾಂಥೋಯ್ ಚನುದಸು ಮಂತ್ರಿನ ನುಂಗಾಯ್ಬ ಫೊಂಗ್ದೋಕಿ ಪಾವ್ಗೆ ಮರಕ್ತನ ಬ್ರೇಕ್ ಅಮ ನುಪಿದ ಮದಿ ನುಪಾ ಸಿಂಗ್.